ಗುಂಜಮ್ಮ ಎಲ್ಲ ತಲ್ಲಪ್ಪಟ್ಟ ಜಪ್ಪಟ ರಾಧ ಲಲಿತ ಚಂದ ಕಲಿತಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ